ಕೃಷ್ಣ ಪ್ರವೃತ್ತಿ ಬಹುಭೇದ ಅನುಕು ಪ್ರಕಾರ ಅಸ್ಪದಿ ಕೈಕೋಟ ಹೋಯ ಪೂಜಾರಿ ಕೈಕೋಟ ಆಚಾರ ವ್ಯವಹಾರಿ ಕೈಕೋಟ ಪಯ ತೀರ್ಥವಾಸಿ ಕೈಕೋಟ ಭಾನ ಪ್ರಮೇವದಾಸಿ ಕೈಕೋಟ ಬೇದ ಕೇ ಶ್ರೋತೆ ಕೈಕೋಟ ಕಪೀಶ್ವರ ಹೋತೆ ಕೈಕೋಟ ಯಾತುಂ